ಇಲ್ಲಾಗ ನಮಗಿಮೆ ನಾನು ರೋಮಕ್ಕೆ ತರಬಹುದು, ಮಹಿಮೆ ಪಡೆಯಲ್ಲ. ಯೇಸು ನಾಮದಲ್ಲಿ ಅಲ್ಲ. ಆಮೆನ್, ಆಮೆನ್.